ಕಮಲಂ ಕಮಲನಯನ ಯೋಗೇಂದ್ರಾನಗಣ್ಯಂ ವಂದೇ ವಿಷ್ಣು ಭವಭಯಹರಣಂ ಸರ್ವಲೋಕೈಕನಾಥ. ಆದರಣೀಯ ಮಹಾನುಭಾವ, ಮನೋಧರ್ಮ ಸಂದೇಶ ಚಾಂದನವಾಳಿ ಉಪಸ್ಥಿತ ಭಯಸಿಕೆ ಸಬೈಲಾಈ ಜಯ ಶ್ರೀ ಸಚಿದಾನಂದ ನಮಸ್ಕಾರ. ತಪಜರ ಹಾಮಿ ಆಜ ಯೋ ವೈಶಾಖ ಅತಿ ಪಾವನ ಅವಸರ ಮಹಜರ ಹಾಮಿಲೆ ಯೋ ಸಮಯ ಲೈ ಯೋ ದಿನ ಲೈ ಬಿತಾಯಿ ರಹೇಕಾ ಚು. ಜ್ಞಾನಿ ಸಂತಹರಲೆ ಸಮಜಾವನುಂಚ ವೃಕ್ಷ ಕಭು ನ ಫಲ ವಕೆ ನದಿ ನ ಸಾಚೆ ನೀರ್ ಪರಮಾರ್ಥ ಕೆ ಕಾನೆ ಸಾಧು ನೆ ಧರಾ ಶರೀರ. ಮಹಾನ್ ಪುರುಷರು ಪರಮಾರ್ಥಕ್ಕೂ ಲಾಗಿ ಧರ್ತಿಮಾ ಆಉನುಹುನ್ಛ, ಸಮಾಜ ಕೋ ಉದ್ಧಾರ ರ ಉತ್ಥಾನ ಕೋ ಲಾಗಿ ಆಉನುಹುನ್ಛ. ಆಪ್ನೋ ಸುವಿಧಾ, ಆಪ್ನೋ ಫೆಸಿಲಿಟಿ, ಆಪ್ನೋ ಚಮತ್ಕಾರ ದೇಖಾಉನ ಆಉನುಹುನ್. ಜಸ್ಲೆ ಚಮತ್ಕಾರ ದೇಖಾಯೋ, ಜಸ್ಲೆ ಮೇಜರಿಟಿ ದೇಖಾಯೋ, ಜಸ್ಲೆ ಮೇಜರಿಟಿ ಚಾಯೋ, ಉಸ್ಲೆ ಕೈಲೆ ಪನಿ ವೈದಿಕ ಸನಾತನ ಧರ್ಮ ಕೋ ಜಗರಣಾ ಗರ್ನ ಸಕ್ತೈನ. ತಸೈಲೆ ದಿವ್ಯ ವಿಭೂತಿಹರುಕೋ ಭನಾಯಿ ಯಹೀ ಛ, ಅಸತೋ ಮಾ ಸತೋ ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯು ಮಾ ಅಮೃತ ಗಮಯ. ಅಸತ್ಯ ದೇಖಿ ಸತ್ಯಕ್ಕೆ ಬಾಟೋಮಾ ಹಿನಾವನೆ ಸದ್ಗುರು ಆವಶ್ಯಕ ಛ. ತಮಸೋ ಮಾ ಜ್ಯೋತಿರ್ಗಮಯ, ಅಂಧ್ಯಾರೋ ದೇಖಿ ಬಚಾಯ ಉಜಾಲೋ ತೋ ಪ್ರಕಾಶ ಕೋ, ಬಾಟೋಮಾ ಹಿನಾವನೆ ಸದ್ಗುರು ಆವಶ್ಯಕ ಛ. ಮೃತ್ಯು ಮಾ ಅಮೃತ ಗಮಯ, ಮೃತ್ಯು ಸಮಯ ತೋ ಅಮೃತ ಪಿಯುನೆ ಸಾಧನಾ ಲೈ, ಜಸ್ಲೆ ಬತಾಉಂಚ ಓ ಸಮಯ ಕೋ ಸದ್ಗುರು ಹುಂಚ. ಗುರು ತ ದುನಿಯಾ ಛ, ತರ ಸದ್ಗುರು ಹುಂಚ. ಜಲ್ಲೆ ಮೃತ್ಯು ಕೋ ಸಮಯ ಮಾ ಅಮೃತ ಪಿಯುನೆ ಜೋ ಸಾಧನಾ ದಿಯೇಕ ಹುಂಚ ತೋ ಸದ್ಗುರು. ಇಸಿಲಿ ಆದರಣೀಯ ಮಹಾನುಭಾವ, ಜೀವನ ತಪೈ ಹಜರ ಹಾಮಿಲೆ ಪಾಯಕಾ ಛೌ ಕೇಕು ಲಾಗಿ, ಭೌತಿಕ ಸುಖ ಕೋ ಸಾಥ ಮಾ ಅಧ್ಯಾತ್ಮ ಸುಖ ದುಇಟೈ ಸುಖ ಲೈ ಹಜರ ಹಾಮಿಲೆ ಜಗರಣಾ ಗರ್ನು ಪರ್ಚ. ಎವಟಾ ಸುಖ ಲೈ ಹಾಮಿ ಅಪಂಗಾ ಹುಂಚ, ಎವಟಾ ಸುಖ ಹಾಮಿಲಾ ಮಾಯಾ ಮಾತ್ರೇ ಛ. ತರ ಹೋಯಿನ ಮಾಯಾಲೆ ಅಂತಿಮ ಸಂಸಾರ.